ಸ್ತಾರಾಧ ಕೋನಾರಾಗಂ ಕಲ್ದೇ ಮಾಲಹಸ್ತ ಮಾಲಹಮಸ್ತ ಅರ್ಷಹನೊತ್ತ ತೈಗಾಲರ್ಷ ಓದರ್ಲಾದ ಸೇ ಮೇರೆ ತೇಲೆ ಸೇ ಮೇರೆ ತೇಲೆ ಹೊಯಲಾ ಮಾಲಂ ಮಾಲಂ ಹೊಯಲಾ ಮಾಲಂ ಹೊಲ್ಬ ಹೊಲ್ಬ ಹೊಲ್ಬ ಹೊಲ್ಬ ಹೊಲ್ಬ ಹೊಲ್ಬ ಹೊಲ್ಬ ಇಷ್ಕೆ ಮಾಲಂ ಚುಚು ಚುಚು ಚುಚು ಚುಚು ಚುಚು